ಅಂಗೆಲ್ಲಂಗ್ ರಿಂಗ್ಲಿಂಗ್ ಹಿಡ್ದೋ ಮುಗ್ಗುರು ವಾಸ್ತು ಸ್ವೇಚ್ ಇಡ್ಡ ಸಾಂಗ್ ಪೊರಾಗ ಎನ್ ಪುಣ್ಯವಿ ಅನ್ ಜಾಗ ಇಡ್ಡ ಸಾಂಗ್ ಎಂಗ್ ಪೊರಾಮು ಕಾವುಚ್ ನಿಂಗ್.